ಮುಟ್ಟು ತನ ಬಸರಲ ಯಾದ ಕೆಚಿತಿ ಊರು ಸುಂದರಾನ್ ಗಾವು ಚಲ ಸುಂದರಾನ್ ಗಾವು ರೇ